ಭವ ಸಮುದ್ರ ಸುತಜನಾಮ ಕೇತರಾಮನಾ ಭವ ಸಮುದ್ರ ಸುತಜನಾಮ ಕೇತರಾಮನಾ ಬಂಧು ಸಖ